0: enna musika nti
1: obi
2: bae
0: komo so
1: obi bae obi bae
0: so fone da ka e
1: wow
0: bi ande me ka cho sisi ye
1: wow
0: wa fo bi 10 billion o wo da ba
1: unye
0: so fo bi en ho wo da obeto obi 10 billion se me ton da ma no first kano
1: mm
0: isi wo ntia kapre on odoni ni nyame so mo bela isi eh asore de